0: Net FM DJ Night ಅದು ರೆನೋವೇಟರ್
1: ಹತ್ತರ ಅತೇನ್ ಸಿಂಧು ಎಹೆನ ನೆಟ್ ಎಫ್ ಎಂ ಹತ್ತರ ವಾಟೆ.